ವಾಸಗಿ ಎನ್ನರುಗಿ ಓಡಿವಾದಾಯೇ. ವಿನೈಗಳೈ ಕಳೆಂದಿರುವಾಯ್ ಕಾಮಾಟಿಯೇ. ವಾಸ